0: This is the Fun Asia Network. You are listening to Fun Asia Radio 104.9 FM. KZMP 104.9 FM HD1, Pilot Point, Texas. Simulcasting on KTCG 104.1 FM HD2, Sanger, Texas. Powered by Fun Asia Films and Fun Pizza Kitchen.
1: Official tax and finance partner, AG FinTax.
0: Official injury law partner, the law offices of Omar Khwaja.
1: In association with Passion Health Primary Care.
2: Dallas, are you ready? Jago Times Group of Publications अब आ चुका है डिजिटल मीडिया प्लेटफॉर्म पर कई मिलियन फॉलोअर्स के साथ बोथ इन इंग्लिश एंड उर्दू लेड बाय द फेमस एंड फियरलेस जर्नलिस्ट राजा जाहिद अख्तर खानजादा जिन्होंने अपने कलम से सोशल इनजस्टिस और करप्ट प्रैक्टिसेस के खिलाफ भरपूर आवाज उठाई डैलस और दुनिया भर की ताजा तरीन खबरों के लिए द जागो टाइम्स अवेलेबल है एक क्लिक पर thejagotimes.com फॉर मोर डिटेल्स एंड एडवर्टाइजमेंट कॉन्टैक्ट राजा जाहिद अख्तर खानजादा 6825516500 The Jago Times Commission. Jago bhi, jagao bhi. Exclusive media partner, Fun Asia.
3: Same order again? Same pizza, same taste, same story. Time to upgrade your cravings, Dallas. Because Fun Pizza Kitchen just dropped a bold new Mexican-inspired menu. And trust us, this is not your regular slice. Fiesta Veggie, Pollo Loco, Sanao Cameron, different names, crazy flavors. Once you try these, your old order might just get ghosted. Fun Pizza Kitchen, new flavors, new obsession.
4: ನಿಮಗೆ ಗೊತ್ತಾ ಇಂಡಿಯಾದಲ್ಲಿ ಮನೆ ಖರೀದಿಸುವುದು ಈಗ ತುಂಬಾ ಈಸಿ ಆಗಿದೆ ಗೃಹ ಪ್ರವೇಶ್ ಇಂಡಿಯಾ ಪ್ರಾಪರ್ಟಿ ಎಕ್ಸ್ಪೋವನ್ನು ಪ್ರಸ್ತುತಪಡಿಸುತ್ತಿದೆ ಬೆಂಗಳೂರು ಹೈದರಾಬಾದ್ ಚೆನ್ನೈ ಮುಂಬೈ ಪುಣೆ ಮತ್ತು ಡೆಲ್ಲಿ ಎನ್ಸಿಆರ್ ಎಂದ ಟಾಪ್ ಡೆವಲಪರ್ಸ್ ಎಲ್ಲ ಒಂದ್ ರೂಫ್ ಕೆಳಗೆ 200+ ಪ್ರಾಜೆಕ್ಟ್ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ಸೂಟ್ ಆಗುವಂತ ಪ್ರಾಪರ್ಟಿಯನ್ನು ಈಸಿಯಾಗಿ ಕಂಡುಕೊಳ್ಳಿ ದಿನಾಂಕ ಅಕ್ಟೋಬರ್ 10th and 11th ಸ್ಥಳ ಹಯಾತ್ ರೀಜೆನ್ಸಿ ಫ್ರಿಸ್ಕೋ ಸಮಯ ಬೆಳಗ್ಗೆ 10 ರಾತ್ರಿ 8 ಫ್ರೀ ಎಂಟ್ರಿ ಫ್ರೀ ಪಾರ್ಕಿಂಗ್ ಕೂಡ ಇದೆ ಮೈ ಸ್ಕ್ವೇರ್ ಫೀಟ್ ಇಂದ ಬರುತ್ತಿರುವ ಬಿಗ್ಗೆಸ್ಟ್ ಇಂಡಿಯಾ ಪ್ರಾಪರ್ಟಿ ಎಕ್ಸ್ಪೋವನ್ನು ಮಿಸ್ ಮಾಡಬೇಡಿ
5: Hi, this is Sefali Khan. You are listening to Fun Asia Radio.

0: is the Fun Asia Network. You are listening to Fun Asia Radio 104.9 FM. KZMP 104.9 FM HD1, Pilot Point, Texas. Simulcasting on KTCG 104.1 FM HD2, Sanger, Texas. Powered by Fun Asia Films and Fun Pizza Kitchen.
1: Official tax and finance partner, AG FinTax.
0: Official injury law partner, the law offices of Omar Khwaja.
1: In association with Passion Health Primary Care.
2: Fun Asia 104.9 FM. Turn up the volume.
3: Zindagi ek safar hai suhana. Yahan kal kya ho kisne jana.
4: Life ho ya health, kab kya ho jaye pata nahi. 13 saal tak Texas Primary Care Clinic ne jeeta aapka trust. Aur ab wahi trusted care, urgent care services ke saath naye Kaizerway location par. Lunoxy Medical, founded by Dr. Mandeep Acharya. Adults aur bachchon ke liye primary care, urgent care, x-ray, CT scan, heart testing aur med spa. Sab kuch ek hi roof ke niche. Lunoxy Medical Urgent Care. Open 7 days a week, 8 a.m. to 8 p.m. Walk-in anytime. 9191 Kaizerway, Suite 205, Frisco.
5: ನಿಮಗೆ ಗೊತ್ತಾ, ಇಂಡಿಯಾದಲ್ಲಿ ಮನೆ ಖರೀದಿಸುವುದು ಈಗ ತುಂಬಾ ಈಸಿ ಆಗಿದೆ. ಗೃಹ ಪ್ರವೇಶ್ ಇಂಡಿಯಾ ಪ್ರಾಪರ್ಟಿ ಎಕ್ಸ್ಪೋವನ್ನು ಪ್ರಸ್ತುತಪಡಿಸುತ್ತಿದೆ. ಬೆಂಗಳೂರು, ಹೈದರಾಬಾದ್, ಚೆನ್ನೈ, ಮುಂಬೈ, ಪುಣೆ ಮತ್ತು ಡೆಲ್ಲಿ ಎನ್ಸಿಆರ್ ಎಂದ ಟಾಪ್ ಡೆವಲಪರ್ಸ್ ಎಲ್ಲ ಒಂದ್ ರೂಫ್ ಕೆಳಗೆ. 200+ ಪ್ರಾಜೆಕ್ಟ್ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ಸೂಟ್ ಆಗುವಂತ ಪ್ರಾಪರ್ಟಿಯನ್ನು ಈಸಿಯಾಗಿ ಕಂಡುಕೊಳ್ಳಿ. ದಿನಾಂಕ ಅಕ್ಟೋಬರ್ 10th and 11th. ಸ್ಥಳ ಹಯಾತ್ ರೀಜೆನ್ಸಿ, ಫ್ರಿಸ್ಕೋ. ಸಮಯ ಬೆಳಗ್ಗೆ 10 ರಾತ್ರಿ 8 ಫ್ರೀ ಎಂಟ್ರಿ, ಫ್ರೀ ಪಾರ್ಕಿಂಗ್ ಕೂಡ ಇದೆ. ಮೈ ಸ್ಕ್ವೇರ್ ಫೀಟ್ ಇಂದ ಬರುತ್ತಿರುವ ಬಿಗ್ಗೆಸ್ಟ್ ಇಂಡಿಯಾ ಪ್ರಾಪರ್ಟಿ ಎಕ್ಸ್ಪೋವನ್ನು ಮಿಸ್ ಮಾಡಬೇಡಿ.
6: ಹುಜೂರ್, ಆಪ್ಕೋ ಚುನ್ನಾ ಹೋಗಾ ಹಮ್ ಯಾ ಯೇ ಬಿರಿಯಾನಿ.
7: ಬೇಗಂ, ಮೊಹಬ್ಬತ್ ಅಪ್ನಿ ಜಗೆ ಲೇಕಿನ್ ಬಿರಿಸ್ತಾ ಕಿ ಹೈದರಾಬಾದಿ ಬಿರಿಯಾನಿ ಅಪ್ನಿ ಜಗೆ.
6: ಆಖಿರ್ ಆಖಿರ್ ಕ್ಯಾ ಹೈ ಇಸ್ ಬಿರಿಯಾನಿ ಮೇ?
7: ದಮ್ ಮೇ ನರ್ಮಿ, ಮಸಾಲೋ ಮೇ ಜಾದೂ ಔರ್ ಹರ್ ನಿವಾಲೆ ಮೇ ನವಾಬಿ ಸ್ವಾದ್.
8: ಪ್ರೆಸೆಂಟಿಂಗ್ ಬಿರಿಸ್ತಾ ಹೌಸ್ ಬೈ ಪ್ರಿಸಮ್ ಬಾರ್ ಅಂಡ್ ಗ್ರಿಲ್. ಅಥೆಂಟಿಕ್ ಹೈದರಾಬಾದಿ ಫ್ಲೇವರ್ಸ್ ಅಂಡ್ ಅ ಟ್ರೂಲಿ ನವಾಬಿ ಎಕ್ಸ್ಪೀರಿಯನ್ಸ್. ನಾರ್ತ್ ಇಂಡಿಯನ್ ಫೇವರಿಟ್ಸ್, ಡಿಲಿಷಿಯಸ್ ಡೆಸರ್ಟ್ಸ್ ಅಂಡ್ ಮೆನಿ ಮೋರ್ ಟು ಎಕ್ಸ್ಪ್ಲೋರ್. ಡೆಂಟನ್ಸ್ ಫೇಮಸ್ ಬಿರಿಸ್ತಾ ಹೌಸ್ ಇಸ್ ನೌ ಇನ್ ಫ್ರಿಸ್ಕೋ, 6377 ಕಸ್ಟರ್ ರೋಡ್, ಫ್ರಿಸ್ಕೋ, ಟೆಕ್ಸಸ್.
4: ಹ್ಯಾಪಿ ಅವರ್ಸ್ ಮಂಡೇ ಥ್ರೂ ಫ್ರೈಡೇ ಫ್ರಮ್ 3 p.m. ಟು 7 p.m.
8: ಬಿರಿಸ್ತಾ ಹೌಸ್, ರಿಚ್ನೆಸ್ ಆಫ್ ಬಿರಿಯಾನಿ ಬ್ಲಿಸ್.
4: Are you seeking clarity in life? Wondering what destiny has in store for you?
9: Har samasya ka hal hai astrologer Ishwar ke paas. 400 saal ki family wisdom ke saath world famous astrologer. Ab Dallas mein.
4: That magic removal ho, love and relationship issues ho, get trusted solutions with 100% privacy.
9: Thousands ki life badli unki divine guidance se. Now it's your turn. Samasya ka pakka samadhan. Astrologer Ishwar. Call now 945-527-0897 or visit astrologerishwar.com.
10: What if your next home came fully loaded with over $35,000 in premium appliances, electronics and designer furnishings included? This nearly new home in Cambridge Crossing, Selina, first occupied in January, is available as the seller relocates. Enjoy resort-style amenities, upgraded interiors and truly move-in ready. Just bring your suitcase. Buyers agents, get your client under contract by October 15th and earn an additional $2,000 bonus. Call Navneeta Khemka with Keller Williams Realty at 347-449-4242.
11: Every home has a story. Let's create yours together.
12: Hello, meri advertising campaign ka status kya hai?
13: Sir, badhiya hai. 50,000 impressions, 5,000 views aur hundreds of clicks.
12: Okay, lekin customers kitne aaye?
13: Pata nahi.
4: Advertising ka asli result clicks nahi, customers hai. Introducing Smart Reach AI, powered by real foot traffic attribution. With Smart Reach AI, reach local customers, even competitor visitors, across radio, digital, streaming TV and audio. Measure calls, bookings, redemptions and actual visits.
12: Ab hui na smart marketing.
4: Visit smartreachai.us. Smart Reach AI, turn attention into customers.
14: Smart Reach AI, a Fun Asia Network product.
15: Hi, this is Stephanie Khan. You are listening to Fun Asia Radio.
16: अखियां सोनी तेरी मेरे वल हुण तक दी नहीं।